0: ಜನತಾಂ ತತ ಗಜನು ತ ಗದಿಮಿ
1: ಪದನಿಧ ನಿಧವ ಭಟನ್ಮುಖ ಪ್ರಿಯ ರಾಗಮು ಪದಬ ಪದಬ ಪದಬ ನಿಗಮ ಬದನಿದ ತನಿದ ತನಿದ ಗಮ ಬದನಿದ ನಿನ್ನಿದ ನಿನ್ನಿದ ನಿಮ್ಮ ಬದನಿದ
0: ತರಗಡದಿಂ ತರಗಡದಿಂ ತರಗಡದಿಂ ತಕದಿಮೆ ತರಗಡದಿಂ ತರಗಡದಿಂ ತರಗಡದಿಂ ತಕದಿಮೆ ತರಗಡದಿಂ ತರಗಡದಿಂ ತರಗಡದಿಂ ತಕದಿಮೆ
1: ನಿಧರಿದ ನಿಧರಿದ

ಸಾಗ ಸನಿ ಲಗ ಸನಿ ದ ಬ ಸಾನಿ ದ ಪದ ಸಾಗ ಸನಿ ಲಗ ಸನಿ ದ ಬ ಸಾನಿ ದ ಪದ ಸಾಗ ಸನಿ ಲಗ ಸನಿ